开酒啊，过了，进海了，滚脏啊，卖不啊哦香，金在啊别多那，卖不啊在了，慢啊慢了findia toi lo ve o mong liao o fia mo til